ಹೆಜ್ಜಾದರೆ ತಿನ್ಕಿಡಿದ ಕಥಾ ದಿಂಧ ಝುಮಕು ಝುಮಕು ಜನ ಝುಮಕು ಜನ ಝುಮಕು ಝುಮಕು ದಿಂಧ ದಿಂಧ ಆ ಝುಮಕು ಝುಮಕು ದಿಂಧ ಇಂದ ಸಗರಿ.